0: ದೊರಗುಲು ವಿವರಕರಣ ಆಧ್ಯಾತ್ಮಿಕ ಹಂತ
1: ಎಫ್ಎಂ 95.1 ಗಾಳು ದಿಸುವಿಕೆಯ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳು ಲೋವಟ್ಟಮ.

ಕಲಾಕಾರನ ಚರಿತ್ರೆಕ್ಕ ಹಿಂದಿ ಚಿತ್ರಪಟ ಗೀತವಲ ರೂಪರಾಮು ತವಮತ್ ಒಬೆ ಮತಕೇ ತಿರಿವೆಲಾ ಅತಿ ತವಮತ್ ಒಬೆ ಮತಕೇಟ ನೆಗೆನವತಿ ಇತಿನ್ ಹಿಂದಿ ಚಿತ್ರಪಟಕ ಅಪೂರು ಗೀತಯಕ್ ರಸವಿಂದಿನ್ನಟ ಹೊಂದಮ ವೆಲಾವ ಮೇಕ ಕೇಳ ಮಟ ಹಿತ್ತುನ ಇತಿನ್ ಒಬೆ ಮತಕೇಯನ್ನೆಕ್ಕ ತನಿವೆನ್ನಟ ಆರಾಧನಾ ಕರನುವಾ.